0: ಕುಟುಂಬ ಪದ್ಧತಿ ಬದಲಲ್ಲಿ ಅಜ. ಕುಟುಂಬ ಪದ್ಧತಿ ಬದಲಲಿ ಅಜ, ಮರುತೋ ಆವಾಸ ಮನಾತಚ. ಏಗ ಏಗ ಅಜ್ಜಿ, ಏಗ ಏಗ ಅಜ್ಜಿ ಬೊಬಡೆ ಹೋ ಬೋಲ, ಏಗ ಏಗ ಅಜ್ಜಿ ಬೊಬಡೆ ಹೋ ಬೋಲ, ಅರ್ಥ ಹಾಕೋಲ ಪ್ರೇಮಾಸಾಠಿ
1: ಪ್ರೇಮಾಸಾಠಿ.
0: ತಿಚ್ಚಾ ಸಾವಲಿತ ತಿಚ್ಚಾ ಸಾವಲಿತ ಕೌತುಕ ಹೋ ಫಾರ, ತಿಚ್ಚಾ ಸಾವಲಿತ ಕೌತುಕ ಹೋ ಫಾರ, ಜೀವನಾಚಾ ಸಾರ
1: ಸರ್ವಾನ್ಸಾಠಿ.
0: ಪ್ರೇಮಾಚೆ ಅಂಗಣ ಪ್ರೇಮಾಚೆ ಅಂಗಣ ಮಾಝೆ ದೇವಪಣ, ಪ್ರೇಮಾಚೆ ಅಂಗಣ
1: ಮಾಝೆ ದೇವಪಣ,
0: ಘರ ಘರ ಪಣ
1: ಜೀವೆ ಭಾವೆ,
0: ಘರ ಘರ ಪಣ
1: ಜೀವೆ ಭಾವೆ.
0: ಕಿತಿ ವರ್ಣ ಗುಣ ಪ್ರಕಾಶಾಚೆ ದಾರ, ಮಾಯೆಚಾ ಭಂಡಾರ
1: ಮಾಝಿ ಆಜಿ ಮಾಝಿ ಆಜಿ. ಸುಂದರ ಸುಂದರ ಸುಂದರ. खरच आई हा जिव्हाळ्याचा विषय सगळ्यांचा असतोच, पण आईवर आधारित अभंग हा मी पहिल्यांदाच ऐकला आणि खरंच खूप सुंदर आणि मनाचा ठाव गाठणारी आहे ही रचना, खरंच खूप सुंदर. श्रोते हो, इथे आपण एक छोटासा ब्रेक घेऊया. ब्रेक नंतर आपण अशाच सुंदर गप्पा मारणार आहोत आणि आणखीन छान छान कविता ऐकणार आहोत. भेटूया एक छोट्याशा ब्रेक नंतर.